so wɔ soro dɔ nyinaa yɛde wɔ nneɛma so sɛ wiase nyina nkoto wɔti aseɛ wɔti aseɛ wohyɛni wei ase woawoa wowuyɛ wohyɛni wei ase wɔama so wɔ asase so wɔama so wɔ asase ase

wa bɛmubu ɔte ɛma wa bɛmubu kɔ soɔ kora wo gyidie mu saa mesuroo